0: ಸಮಸ್ಯೆ ಬೇಡಲ್ಲ
1: ಐದಲ್ಲ
0: ಏ ದಿನ ಮಾನವ ಒಳ ಸೇನು ಗೌರಿ ಅಲಕ್ಕಳೆಲ್ಲ ಮಗಳ ಕರೈಲ
1: ಅರುಣ ಮೇರೆ ಕಮ್ಮದ ಚೌಕಲ ಜಯಲ್ಲ
0: ಪಾನಿ ಹೊಳಿ ಪಿಲ ಹೊಳಿಲ ನೀವ ದವೈಲ ನಾರಿ ಒಳ ಪೊಡೈಲ
1: ಹಾನಿ ಪಾಸ್ ಪರ್ತಿಸ್ಲೂನ್ ಬೊಮ್ಮಾರು
0: ಸುಧಾಲು ಕಸಿಮ್ ಗಜಾ ದಿವಸಲ ಬೋಮ್ ಮಾರ್ತಾತ್ ಮಾತ್ರ
1: ಅಲೋ ಐ ಕಲಿ ಅವುಗಾಲ
0: ಕಸಿ ಬರಿ ಕವಿದಿಯ ರಾವ್ರೈಲ
1: ಆನಿಗೆ ಆ ಪಾಪಿಲ ಗೀಲಿ ತಿನಿ ಗುಣ ಗರ ವಾಡ್ಯಾಲ
0: ಆನನ್ ಸೋಳ ಗೌರವಿಸಿಲ ಪುಡಿ ಕೈದಾಲೆ
1: ಆಯ್ತು ದಿವಸ
0: ಪಟ್ಟೆ ಗಜ.